ನೋಡಿ ಮುಂದು, ನುಬ್ಬೆತ್ತನೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು.